ವೇಥ ಸೃಷ್ಟ ಮಹಾಭೂತಸಮಾಧಿನ ತಂ ವಿಧದೇ ಸಸರ್ಜ. ಪೃಥ್ವಿ ಜಲಂ ಅಗ್ನಿ ವಾಯು ಆಕಾಶಂ ಇವೆಯಾಣ್ ಮಹಾಭೂತಗಳ. ಆದ್ಯಂ ಬ್ರಹ್ಮಾವ್ ಸೃಷ್ಟಿಚದ ಇವೆಯಾಣ್. ಮಹಾಭೂತಗಳ ಸೃಷ್ಟಿಕ್ಕಾನ್ ತೊಡಂಗು ಮುನ್ಪ್ ಬ್ರಹ್ಮಾವ್ ಸಮಾಧಿ ಮುಳುಗಿ. ಆ ಸಮಾಧಿ ಧ್ಯಾನಂ ದಿಲೀಪನೆ ಸೃಷ್ಟಿಕ್ಕಾನು ಬ್ರಹ್ಮಾವಿನ ವೇಂಡಿ ವನ್ನು. ಪಂಚಭೂತಗಳೂ ಪರಾರ್ಥಮಾನ. ಅವೆಯುಡ ಗುಣಮರಿಯನ್ನದು ಅನುಭವಿಕನದು ಮಟ್ಟುಳ್ಳವರಾನ. ಉದಾಹರಣತಿನ ಆಕಾಶತ್ತಿನ್ಡೆ ಗುಣಮಾನ ಶಬ್ದ. ಅದು ಕೇಳ್ಕನದು ಆಕಾಶಮಲ್ಲ ಮಟ್ಟುಳ್ಳವರಾನ. ಪಂಚಭೂತ ಸೃಷ್ಟಿಕ್ಕ ಮುನ್ಪ್ ಬ್ರಹ್ಮಾವ್ ಸಮಾಧಿ ಲಯಿಚದ ಪರಾರ್ಥಮಾಯಿ ಅವರೆ ಸೃಷ್ಟಿಕ್ಕಾನಾನ. ಆ ತಪಸ್ಸು ಧ್ಯಾನವೂ ವಿಧಾತಾವಿನ ಪಿನ್ನೆ ವೇಂಡಿ ವನ್ನದ ದಿಲೀಪನೆ ಸೃಷ್ಟಿಕ್ಕಾನಾನ. ಕಾರಣ ತಸ್ಯಾಸ ಪರಾರ್ಥೈಕಫಲಾ ಗುಣಾಹ. ದಿಲೀಪಿನ್ಡೆ ಗುಣಗಳ್ ಪರನ್ಮಾರ್ಕ್ ಗುಣತ್ತಿನ ಮಾತ್ರಮಾಯಿ ಫಲಿಚು. ಕಾರಣಭೂತಮಾಯ ಮಹಾಭೂತಗಳ ಸ್ವಭಾವಂ ಕಾರ್ಯತ್ತಿಲು ಸಂಕ್ರಮಿಚು ಎಂದ ಸಾರ. ದಿಲೀಪನೆ ಪಟ್ಟಿಯುಳ್ಳ ವಿವರಣಂ ಕವಿ ಅವಸಾನಿಪ್ಪಿಕ್ಕುನ್ನದು ಇങ്ങനെയാണ്. ಸಾಗರಪರ್ಯಂತೆಯಾಯ ವಿಶಾಲೆಯಾಯ ಭೂಮಿಯೆ ಒಂದು ನಗರತ್ತೆ ಎನ್ನ ಪೋಲೆ ಅತೀವ ಲಾಘವತ್ತೋಡೆ ದಿಲೀಪನ್ ಭರಿಚು ಪೋನ್ನು.